ಧನಂ ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸ ಅಂಬರೀಷ ಶುಕ ಶೌನಕ ಭೀಷ್ಮದಾಲ್ಭ್ಯಾನ್ ರುಕ್ಮಾಂಗದಾರ್ಜುನ ವಸಿಷ್ಠ ವಿಭೀಷಣಾದೀನ್ ಪುಣ್ಯಾನಿಮಾನ್ ಪರಮ ಭಾಗವತಾನ್ ಸ್ಮರಾಮಿ. ಮುರಳೀ ಮಂಡಿತ ಕರಕಮಲಂ ಮುನಿಜನ ಮೋಹನಂ ವ್ಯತ್ಯಸ್ತ ಪಾದಂ ವನಮಾಲಾಧಾರಿಣಂ ಪ್ರೇಮ ಭಕ್ತ ಮಂಡಲ ನಿತ್ಯ